0: بابو ستة
1: مو مايتو تقول عادي أبو أرمش إن تعيد الأسئلة أوكي موستا إيه تقدر ترى مونتا تعال أنت قاسي نوعي تقدر إيه تموت دس ميو يا أوتو تكمل ما بعد تعيد
2: 아멘
3: 피아야 사고 싶다고 다 살 수 없어? 모자 써보고 싶다고?
4: Can I go and
3: fit the hat?
4: Kokeillaanpa sitä sun lakkia nyt sitten. Mä tein tehty vähän isomman nyt. Noin. Onko se hyvä? Ai tykkääkö sä tehdä se noin päin vai? Se on kesälakki tämä kato. Kysytään äitiltä, mikä on hyvä. Onko se parempi?
3: Jeppo.
4: Kesällä on lämmin. Mä pitää lippalakin päähän. Onko se hieno Noa? Onko se hieno? Mm. Onko se kiva näköinen? Onko se vähän liian iso sulle, onko?
0: No, tästä tyyppi.
4: Okei.
3: Would you make the payment for the head?
4: Oh, okay, you decided? All right.
3: Yeah.
5: Are you guys members here?
3: Oh, yeah.
4: Bye.
3: Bye.
4: I'm a little bit impatient, so I don't like unnecessary waiting and waste of time. You know, time is like fluid. You know,
6: (웃음) 저는 그 전에 동시통역사로 일을 했...